ಬಾರಿ ಸದ್ಗುರು ಸೇವೆ ಸೋಸುಗುಪ್ಪಾಯ ಏನ ಹೊಮ್ಮೆ ವಿಚ್ಚೋ ಮಾರಿ ನಾನಕ ಪಡಣ ಗುಣನ ಏಕ ನಾವೋ ಹೈ.

ಲಭಂ ತರಂಗ ರೂಪಂ ನಾಚ ದುರ್ಲಭಂ ಸ್ವರ್ಗರಾಜನ ನಾಚ ದುರ್ಲಭಂ ಭೋಜನಂ ವ್ಯಂಜನಂ ನಾಚ ದುರ್ಲಭಂ ಸ್ವಾಶ ಅಂಬರ ನಾಚ ದುರ್ಲಭಂ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂ ಬನ್ತಾ ವಿಲಾಸ ನಾಚ ದುರ್ಲಭಂ ವಿದ್ಯಾ ಪ್ರವೀಣಂ ನಾಚ ದುರ್ಲಭಂ ಚತುರ ಚಂಚಲ ದುರ್ಲಭಂ ಏಕ ಭಗವಾನ್ ನಾಮ ಹೈ ನಾನಕ ಲಬ್ಧಯಂ ಸಾಧ ಸಂ ಕೃಪಾ ಪ್ರಭಂ ಯಾತ್ ಕತ ತತ ದೃಷ್ಟಂ